0: ತರ್ರಿ ತದ್ದಣ್ಣ ತಜ್ಜಣ್ಣು ತದ್ದಿಮ್ಮಿ ತಂಗಡದಗ ಧರಿಗಿಡತಕ ತದ್ದೆಂಗೆಣ್ಣ ತೊಂ ತಂಗಡದಗ ಧರಿಗಿಡತಕ ತದ್ದೆಂಗೆಣ್ಣ ತೊಂ ತಂಗಡದಗ ಧರಿಗಿಡತಕ ತದ್ದೆಂಗೆಣ್ಣ ತೊಂ ತದ್ದೆಂಗೆಣ್ಣ ತೊಂ ತದ್ದೆಂಗೆಣ್ಣ ತೊಂ ತಂಗಡದಗ ಧರಿಗಿಡತಕ ತದ್ದೆಂಗೆಣ್ಣ ತೊಂ ತದ್ದೆಂಗೆಣ್ಣ ತೊಂ ತದ್ದೆಂಗೆಣ್ಣ ತೊಂ ತಂಗಡದಗ ಧರಿಗಿಡತಕ ತದ್ದಗ ಧರಿಗಿಡತೊಂ ತದ್ದಗ ಧರಿಗಿಡತೊಂ ತದ್ದಗ ಧರಿಗಿಡತೊಂ ತ
1: ಕಾರ್ಯಕ್ರಮಂಲೋ ಇಪ್ಪುಡು ವಿಂದಂ శ్రీకృష్ణ జన్మాష్టమి సందర్భంగా పండిత్ బి ఆశీష్ ఆచార్య గారి లఘు ప్రసంగం